0: ಮುದ್ದೆ ಹೆನ್ ನಂಬರ್ ಒನ್ ರೇಡಿಯೋ ಸ್ಟೇಷನ್ ರೇಡಿಯೋ ಆಲಿವ್ 106.3 FM.
1: Radio Olive Pad. Aane wala gaana, cool song of the hour.